0: ನೀ ಅಪರಾಧಿಯೇ. ಮಲ ಗೋಮುಖ ನ್ಯಾಯ ಇದೆ ಪಾಟೀಲ್, ತುಮಾಲಾ ನ್ಯಾಯ ಮಿಳೇಲ್. ಅಜ್ಜಾ ಮುಲಿವರ್ ತುಮಿ ಅನ್ಯಾಯ ಕೇಳಿಲ್ಲ, ಜ್ಯಾ ಮುಲಿಲಾ ತುಮಿ ತಿಜಾ ಜೀವನಾತ್ ಉದ್ವಸ್ತ ಕೇಳಿಲ್ಲ, ತಿಲಾ ಯಾ ಜಗಾತ್ನ ಸಂಭವನೇಲ. ತಿಜ ಕಾಯ ಕರಾಯ್ತು ಈ ಇತ್ತ ಜರ್ ತುಮ್ಜಾ ಬರೋಬರ್ ಬೋಲಾಯ್ಲ ಅಸೇಲ್, ಗುಹಾಯಿ ದೇತ ಅಸೇಲ್, ತರ ಆಮೀ ತುಮಾಲಾ ಗೋಮುಖಾತ್ ನ್ಯಾಯ ದೇವು. ನಾಯಿ ಮಾ ಸಾಹೇಬ್, ಮಜಾ ಹತ್ತಿನ ಸುಕ್ಲೇಲ, ಮಲ ಕ್ಷಮಾ ಸಾವಿ ದಾದೋಜಿ, ಮಲ ಕ್ಷಮಾ ಸಾವಿ ಪಾಟೀಲ್. ಈ ಮುಲ್ಗಿ ತ್ಯಾವೇಳಾ ತುಮಾಲಾ ಅಶೀತ್ ಮಟ್ಲಿ ಅಸೇಲ್, ತುಮಿ ಆಮ್ಚ್ಯಾ ವಡ್ಲಾ ಸಾರ್ಕ್ಯಾ. ನಕಾ ಹೋ ಮಲ ಛೇಡು, ಮಾಜ ಸೀಲ್ ಭ್ರಷ್ಟ ಕರೂ ನಕಾ. ಪಂಚಾ ಹತಾನೆ ತು ತಿಲಾ ಛೇಡ್ಲೀಸ್, ಜಾ ಭೋವಲಾಚ್ಯಾ ಪಾಶಾ ತಿಲಾ ತು ಕೌಟಾಳೀಸ್. ಹೇ ತುಜೆ ಹಾತ್ ಕಲಂ ಕೇಲೇ ಜಾತೀಲ್, ಹೇ ಸಾಜಿ ಪಟ್ಲಾಲಾ ಘೇಊನ್ ಜಾ, ಹೆಚ್ಚಾ ಹಾತ್ ಪಾಯ್ ತೋಡಾ, ಗಾಡ್ವಾವರ್ ಬಸ್ವಾ ಅನ್ ಪಾಟೀಲ್ ರಾಂಜಾಲಾ ಪಾಟ್ವಾ. ಮಾ ಸಾಹೇಬ್ ದಾದೋಜಿ, ಮಾ ಸಾಹೇಬ್ ದಾದೋಜಿ ಪಾಟೀಲ್. ಏಸಾ ಜಿ ಹುಕ್ಮಾಚಿ ಅಮಲ್ ಬಜಾವಣಿ ಧಾಲಿ ಬಾಯ್ದೆ ಘೇಊನ್ ಜಾ. ಅಂತಾರ್ ದಿಶಿ ಮಹಾರಾಜ್ ಉಠ್ಲೆ ಗೆಲೆ.
1: ಆಜ್ ಕಾಯ್ ಝಾಲೆ ಶಿವಬಾಲಾ,
0: ಮಾ ಸಾಹೇಬಾಂಚ್ಯಾ ಮುಖಾತೂನ್ ಶಬ್ದ ನಿಘಾಲೆ. ದಾದೂಜಿ ಮನತ ಆಯ್ತ್, ಮಾ ಸಾಹೇಬ್ ಅಪ್ಲಾ ಶಿವಬಾ ಖರಾ ರಾಜ ಶೋಭಲಾ, ಖರಾ ರಾಜ ಶೋಭಲಾ. ನ್ಯಾಯ ಮಿಳುವಂದಿಲ್ಲ, ಕೊರ್ಲೆ ಮಹಾರಾಜ್ ಅಸ್ತೆ ತರ್ ನಾಚಲಿ ಅಸ್ತೆ. ಮಾ ಸಾಹೇಬ್ ಆಮಿ ಗಣಪತಿಲಾ ಜಾತೋ, ಅಷ್ಟಾದ್ಯಾ ಗಣಪತಿಲಾ ಸಾಷ್ಟಾಂಗ ದಂಡವತ್ ಘಾಲ್ತೋ ಅಣಿ ಸಾಂಗ್ತೋ. ಶ್ರೀ ಗಜಾನನಾ, ಮಜಾ ಬಾಲ ರಾಜಾಚ್ಯಾ ಪಾಟಿಸಿ ಸದೈವರಾ, ಬಾಲ ರಾಜಾಚ್ಯಾ ಪಾಟಿಸಿ ಸದೈವರಾ. ಗಜಾನನ ಗಜಾನನ ರಾಜೇ ಉಠೂನ್ ಗೆಲೇಲೆ, ಇಕಡೆ ಪಟ್ಲಾಲಾ ಬಾಹೇರ್ ಘಾಲ್ಲೇಲ. ಪಟ್ಲಾಲಾ ಬಾಹೇರ್ ಘಾಲ್ಲ್ಯಾನಂತರ್ ಕಾಯ್ ಘಾಲ್ಲೇಲ. ತೋಡೂನಿ ಹತ ಪಾಯಾಲಾ, ತೋಡೂನಿ ಹತ ಪಾಯಾಲಾ, ಗಾಡ್ವಾ ವರ್ ಪಾಟೀಲ್ ವಸವಿಲಾ, ಗಾಡ್ವಾ ವರ್ ಪಾಟೀಲ್ ವಸವಿಲಾ.